ಯಾರ ರೂಪ ಛುಪು ಮಾ ಛುಪು ಕಲಿಲ ಹತೈಲೆ ಬನೌಲಾ ಗರು ಲಗೌಲಾ ಪಾನಿ ಛೋರಾ ಕು ಜಾತೈಲೇ